0: so obi pesa obi abra ba ye basa ni sika sem nyina sei ye yi chire but one fan serious so we ade ekwa Christopher ya so den
1: okay
0: I say e fa biblia trala jesi ehu se ade na ade abem an agi ensem ye ntumi ye ohwe asana ni aba ye ho so choose am so so se ye nwe ni e bom ba ye
1: ade ya ko so
0: da ye ade ye fe diagro
1: okay
0: obi pio ye spiritual bia no fa bi da ye diagro for example se wo so da ye na wo nkaya favo
1: eje
0: wo so da na nkaya wo chase ya ka wo krase e wo sunsun
1: wow
0: into wo mpe gada
1: mm
0: favo obi a wo tie mi sisi a bia obi o so da ye onkaya ko hwe na brabo
1: ya
0: sunsun ya ka wo ase
1: wow
0: ya ka wo sunsun ase
1: mm
0: nipa bia de ye ma wo tie ase e wo sunsun
1: yeah
0: ti babo se onyame hu me gu nipa na nipa be ye okra okra no okra ya dia ye nsom okra ya dia untumi fo wani hunu esunsu ma dia
1: mm
0: josobo
1: eto
0: obi wo